ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ ಮಾದಿ

ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬ